ಮೂಷಿಕ ವಾಜನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿಪ್ರಿಯ ಮೂಷಿಕ ವಾಜನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿದ ಮಹ